0: ಅಲ್ಲಿಗೆ ದಹ ಹರಿಯಗ
1: ಹಗೈ ಸಹರುವೈ ತೆಹುರಿಯುಲೆ ಆಗುರ ಹೌಬೈ ಅರಿಹವ ಮಾರು ಲುವಾರುಗುಮ ಲೆಗೆ ಅಬಲೆ ನಿಂಗೆ ಲುಬೈ ಲಬೌಚವೆಯು ವಯಾಬಿಯ ಲುವಾಹುದುರಗುಲು
0: ದಾಲೆ ಲಗಾಂಬುನಿ ಉರುವೈ
2: ಎಸ್ತಾಸ್ ಎಸ್ಕುಚಾಂಡೋ ಫೆ ಲೋ ಬಿಬ್ಲಿಕ La Biblia en español, inglés, garífuna y quechí.